0: ಬಾಲಾಜಿ ನದಿಲ ಆಶೀರ್ವಾದ ಶಿವ ಬಾಲಾಜಿ
1: ಓ ಶಿವ ಬಾಲಾಜಿ
0: ಬಿಜಾಪುರಚ್ಯಾ ಯೌನಿ ಸತ್ತೇಲಾ ಶಹ ದೇನ್ಯಾಲಾ ತ್ಯಾಂಚ್ಯಾ ತಾವ್ಯಾತಿಲ ಘೇವೂನ ತೋರನಾ ಕಿಲ್ಲಾ ತೋರನಾ ಕಿಲ್ಲಾ ಸ್ವರಾಜ್ಯಾಸ ತೋರನ ಬಂದನ್ಯಾಸ ನಿಶ್ಚಯ ಕೇಳಾ
1: ನಿಶ್ಚಯ ಕೇಳಾ
0: ಕಾನ ಖೋರ್ಯ ತೋರನಾ.